0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಗಾನಲೋಲನಾದ ಶ್ರೀನಿವಾಸನ ಸರ್ವೇಶನ ಗೀತೆಯನ್ನು ಬರೆದಿದ್ದಾರೆ ಹನುಮೇಶ್ ವಿಠಲ, ಹಾಡಿದ್ದಾರೆ ರೇವತಿ ರಾಘವೇಂದ್ರ. Welcome to today's devotional music program. In the beginning, let us listen to Revati Raghavendra. Gana Lolanada Srinivasana Sarveshana, written by Hanumesh Vittala.

ಆನಂದ ಕುಲಕರ್ಣಿಯವರ ದನಿಯಲ್ಲಿ ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ರಚನೆ ಏಂತವಂಗ್ ಹ್ಯಾಂಗೆ ಮನಸೋತೆ. ನೌ ಅ ಕಾಂಪೋಸಿಷನ್ ಆಫ್ ಹೆಳವನಕಟ್ಟೆ ಗಿರಿಯಮ್ಮ, ಸಾಂಗ್ ಬೈ ಆನಂದ ಕುಲಕರ್ಣಿ. ಏಂತವಂಗ್ ಹ್ಯಾಂಗೆ ಮನಸೋತೆ.

ಏನು ಮಾಡಿದರೇನು ಬವಹಿಂಗದು. ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಮುದ್ದುಮೋಹನ. ಮುದ್ದುಮೋಹನ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಏನು ಮಾಡಿದರೇನು ಬವಹಿಂಗದು.

ವೃಂದಗಾನದಲ್ಲಿ ಸಾಂಪ್ರದಾಯಿಕ ರಚನೆ ಮಗ ಹುಟ್ಟಿದವ್ವ ಎನಗೊಬ್ಬ ಮಗ ಹುಟ್ಟಿದವ್ವ, ಅ ಟ್ರೆಡಿಷನಲ್ ಸಾಂಗ್ ಸಾಂಗ್ ಇನ್ ಕೋರಸ್, ಮಗ ಹುಟ್ಟಿದವ್ವ ಎನಗೊಬ್ಬ ಮಗ ಹುಟ್ಟಿದವ್ವ.

ಈಗ ಮುಪ್ಪಿನ ಷಡಕ್ಷರಿಯವರು ಬರೆದಿರುವ ಗೀತೆ ಹಾಡಿದ್ದಾರೆ ಎಚ್ ಕೆ ನಾರಾಯಣ. ಮಾಯೇ ನೀನತಿ ಚೆಲುವೆ. ಎಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಮಾಯೇ ನೀನತಿ ಚೆಲುವೆ, ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ.

ಲತಾ ಜಹಗೀರ್ದಾರ್ ಅವರು ಹಾಡಿರುವ ಕಾಖಂಡಕಿ ಕೃಷ್ಣದಾಸರ ರಚನೆ ಏಳಯ್ಯ ಆತ್ಮರಾಮ ಯತಿಮುನಿ ಜನಪ್ರೇಮ. ಏಳಯ್ಯ ಆತ್ಮರಾಮ ಯತಿಮುನಿ ಜನಪ್ರೇಮ, ರಿಟನ್ ಬೈ ಕಾಖಂಡಕಿ ಕೃಷ್ಣದಾಸ, ಸಂಗ್ ಬೈ ಲತಾ ಜಹಗೀರ್ದಾರ್.

ಈಗ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಚನ್ನವೀರ ಕಣವಿಯವರ ರಚನೆ ವೃಂದಗಾನದಲ್ಲಿದೆ. ವಿಶ್ವ ವಿನೂತನ ವಿದ್ಯಾಚೇತನ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್, ಅ ಸಾಂಗ್ ರಿಟನ್ ಬೈ ಚನ್ನವೀರ ಕಣವಿ. ಸಾಂಗಿನ್ ಕೋರಸ್, ವಿಶ್ವ ವಿನೂತನ ವಿದ್ಯಾಚೇತನ.

ಲತಾ ಜಹಗೀರ್ದಾರ್ ಅವರ ದನಿಲಿ ಮತ್ತೊಂದು ಗೀತೆ ಶಿಲೆಯೊಳಗಣ ಪಾವಕನಂತೆ, ರಚನೆ ಅಲ್ಮಾ ಪ್ರಭುಗಳು. ನೌ ಒನ್ ಮೋರ್ ಸಾಂಗ್ಸ್ ಸಂಗ್ ಬೈ ಲತಾ ಜಹಗೀರ್ದಾರ್, ರಿಟನ್ ಬೈ ಅಲ್ಮಾ ಪ್ರಭು. ಶಿಲೆಯೊಳಗಣ ಪಾವಕನಂತೆ.

ಅಂದ ಕುಲಕರ್ಣಿ ಅವರು ಹಾಡಿರುವ ಆವ ರೀತಿಯಿಂದ ನೀಯನ್ನ ಸಲಹುವೆ, ರಚನೆ ವಾದಿರಾಜರು. ಆವ ರೀತಿಯಿಂದ ನೀಯನ್ನ ಸಲಹುವೆ, ರಿಟನ್ ಬೈ ವಾದಿರಾಜ, ಸಂಗ್ ಬೈ ಅನಂತ ಕುಲಕರ್ಣಿ.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸನ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಸಂತಾ ಪಿಎಸ್. ಭಾಗವಹಿಸುವ ವಿದ್ಯಾರ್ಥಿನಿ ವೀಣಾ ಮೋಹನ್.
1: ನಮಸ್ಕಾರ ಮ್ಯಾಮ್.
2: ನಮಸ್ಕಾರ. ಕಳೆದ ತರಗತಿನಲ್ಲಿ ಶರಣದ ಎರಡು ಸಂಗತಿಯನ್ನು ಹೇಳಿಕೊಟ್ಟಿದ್ದೆ.

0: ಶ್ರೀ
1: ಸರಿಯಾಗಿದೆ, ಅರ್ಥ ಆಗಿದೆಯಾ?
0: ಅರ್ಥ ಆಗಿದೆ. ನಮಸ್ಕಾರ.
1: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದಿರಿ. ಪಾಠ ಹೇಳಿಕೊಟ್ಟವರು ವಸಂತ ಪಿಎಸ್, ಭಾಗವಹಿಸಿದ ವಿದ್ಯಾರ್ಥಿನಿ ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡು.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಮಾಲ್ಕೌನ್ಸ್.
2: ಲಿಸನ್ ಟು ಹಿಂದೂ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸವಾರಿ ತಾಲ್ ಹಾಗೂ ದೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರೆಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹೀಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರೆಸೈಟಲ್ ಬೈ ಶ್ರೀ ಸತ್ಯಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ವಿದುಷಿ ಆರ್ ಚಂದ್ರಿಕಾ ಅವರಿಂದ ಹಾಡುಗಾರಿಕೆಯನ್ನು. ವಯೋಲಿನ್ ಸಹಕಾರದಲ್ಲಿ ಅಶ್ವಿನ್ ಕಲ್ಯಾಣ್, ಮೃದಂಗ ಸಹಕಾರದಲ್ಲಿ ರಂಜನಿ ಸಿದ್ಧಾಂತಿ, ಮೋರ್ಚಿಂಗ್ ಸಹಕಾರದಲ್ಲಿ ಚಿದಾನಂದ್. ಮೊದಲಿಗೆ ಕೇಳೋಣ ವಿನಾಯಕ. ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ ವೀಣೆ ಕುಪ್ಪಯ್ಯರ್ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಬೈ ವಿದುಷಿ ಆರ್ ಚಂದ್ರಿಕಾ. ಶಿ ಇಸ್ ಅಕಂಪನೀಡ್ ಆನ್ ದಿ ವಯೋಲಿನ್ ಬೈ ಅಶ್ವಿನ್ ಕಲ್ಯಾಣ್, ಆನ್ ಮೃದಂಗ ಬೈ ರಂಜನಿ ಸಿದ್ಧಾಂತಿ, ಮೋರ್ಚಿಂಗ್ ಬೈ ಚಿದಾನಂದ್. ವಿದುಷಿ ಆರ್ ಚಂದ್ರಿಕಾ ಬಿಗಿನ್ಸ್ ಹರ್ ರಿಸೈಟಲ್ ವಿತ್ ವಿನಾಯಕ, ಸೆಟ್ಟು ಹಂಸಧ್ವನಿ ರಾಗ ಆದಿತಾಳ, ಅ ಕಾಂಪೊಸಿಷನ್ ಆಫ್ ವೀಣೆ ಕುಪ್ಪಯ್ಯರ್.

0: ಈಗ ಕೇಳಿ ತ್ಯಾಗರಾಜರ ಕೃತಿ. ಶ್ರೀರಂಜನಿ ರಾಗ ರೂಪಕ ತಾಳದಲ್ಲಿದೆ. ಸೊಗಸುಗ ಮೃದಂಗ ತಾಳಮು.
1: ನೌ ಲಿಸನ್ ಟು ಸೊಗಸುಗ ಮೃದಂಗ ತಾಳಮು, ಸೆಟ್ ಟು ಶ್ರೀರಂಜನಿ ರಾಗ ರೂಪಕ ತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ವಯಲಿನ್ ಸಹಕಾರದಲ್ಲಿ ಅಶ್ವಿನ್ ಕಲ್ಯಾಣ್, ಮೃದಂಗ ಸಹಕಾರದಲ್ಲಿ ರಂಜನಿ ಸಿದ್ಧಾಂತಿ, ಮೋರ್ಚಿಂಗ್ ಸಹಕಾರದಲ್ಲಿ ಚಿದಾನಂದ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ನಿನ್ನುವಿನ ಗತಿಗಾನ. ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ಸುಬ್ಬರಾಯ ಶಾಸ್ತ್ರಿ ಅವರ ಕೃತಿ.
1: Dear listeners, you are listening to a vocal recital by Vidushi R. Chandrika. She is accompanied on the violin by Ashwin Kalyan, on Mridanga by Ranjani Siddhanti, Morching by Chidanand. Vidushi R. Chandrika concludes her recital with a composition of Subbaraya Shastri, Ninnuvina Gatigana, set to Kalyani Raga Aditala.

0: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯನ್ನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಅಶ್ವಿನ್ ಕಲ್ಯಾಣ್, ಮೃದಂಗ ಸಹಕಾರ ನೀಡಿದವರು ರಂಜನಿ ಸಿದ್ಧಾಂತಿ ಮತ್ತು ಮೋರ್ಚಿಂಗ್ ಸಹಕಾರ ನೀಡಿದವರು ಚಿದಾನಂದ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to vocal recital by Vidushi R. Chandrika. She was accompanied on the violin by Ashwin Kalyan, on the pradanga by Ranjani Siddhanti, Morching by Chidanand. This Carnatic classical music program is a contribution of Akashavani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುವಿರಿ. ರಾಗ್ ಬಹದ್ದೂರ್ ತೋಡಿ, ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ್, ನೃತ್ಯಂತಾಲ್ ನಾದ ಬ್ರಹ್ಮ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. ರಾಗ್ ಬಹದ್ದೂರ್ ತೋಡಿ, ಖ್ಯಾಲ್ ವಿಲಂಬಿತ್ ರೂಪಕ್ತಾಲ್ ಮಹಾದೇವ, ನೃತ್ಯಂತಾಲ್ ನಾದ ಬ್ರಹ್ಮ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಸಂತಿ ಕೇದಾರ್, ಖಯಾಲ್ ವಿಲಂಬಿತ್ ತೀನ್ ತಾಲ್ ಅತರ ಸುಗಂಧ, ಧೃತಿ ಏಕ್ತಾಲ್ ಖೇಲ್ನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. He is accompanied on tabla by Pandit Raghunath Nakod, harmonium by Shri D. Kumar Das. Continuing the concert, now listen to rag Basanti Kedar. Khyal Vilambit Tintal, Atara Sugandha, Drut Ektal, Khelana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೃತ್ಯುಂಜಯ ಅಗಡಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮೃತ್ಯುಂಜಯ ಅಗಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಆರ್ ಮೋಹನ್ ಅವರಿಂದ ಕ್ಲಾರಿಯೊನೆಟ್ ವಾದನ. ವೈಲಿನ್ ಸಹಕಾರದಲ್ಲಿದ್ದಾರೆ ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ಬಿ ಶಶಿಶಂಕರ್, ಘಟ ಶರತ್ ಕೌಶಿಕ್, ಮೋರ್ಚಿಂಗ್ ಟಿಎ ರಾಮಾನುಜಂ. ಮೊದಲಿಗೆ ಪ್ರಣಮಾಮ್ಯಹಂ ಗೌರಿ ಸುತ್ತಂ, ಮೈಸೂರು ವಾಸುದೇವಾಚಾರ್ಯರ ರಚನೆ, ಗೌಳರಾಗ ಆದಿದಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you clarinet recital by R. Mohan. Accompanies are on the violin C.N. Thyagaraju, on the mridangam Tumkuru B. Shashi Shankar, on the ghatam Sharath Kaushik and on the marching T.A. Ramanujam. To begin with, Pranamamyaham Gauri Sutam, written by Mysuru Vasudevachar, set to Gaularaga Adithala.

ಇನ್ನೀಗ ಜಿಎನ್ ಬಾಲಸುಬ್ರಹ್ಮಣ್ಯಂ ವಿರಚಿತ ಸರಸ್ವತಿ ನಮೋಸ್ತುತೆ, ಸರಸ್ವತಿ ರಾಗ ರೂಪಕ ತಾಳ. ನೌ ಅ ಕಾಂಪೋಸಿಷನ್ ಆಫ್ ಜಿಎನ್ ಬಾಲಸುಬ್ರಹ್ಮಣ್ಯಂ, ಸರಸ್ವತಿ ನಮೋಸ್ತುತೆ, ಸೆಟ್ ಟು ಸರಸ್ವತಿ ರಾಗ ರೂಪಕ ತಾಳ.

ಮನವ್ಯಾಲಕಿಂಚರ ತ್ಯಾಗರಾಜರ ರಚನೆ ನಳಿನಾಕಾಂತಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಮನವ್ಯಾಲಕಿಂಚರ ರಿಟನ್ ಬೈ ತ್ಯಾಗರಾಜ, ಸೆಟ್ ನಳಿನಾಕಾಂತಿರಾಗ ಆದಿತಾಳ.

ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ವಿ ಶಶಿಶಂಕರ್, ಮೋರ್ಚಿಂಗ್ ಟಿಎ ರಾಮಾನುಜಂ, ಘಟ ಶರತ್ ಕೌಶಿಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೃಪಯ ಪಾಲಯ ಶೌರೆ, ಚಾರುಕೇಶಿರಾಗ ಮಿಶ್ರ ಚಾಪುತಾಳದಲ್ಲಿದೆ ಸ್ವಾತಿ ತಿರುನಾಳರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೇಟ್ ರಿಸೈಟಲ್ ಬೈ ಆರ್ ಮೋಹನ್ ಅಕಂಪನೀಸ್ ಆರ್ ಆನ್ ದ ವಯಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ಬಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಆನ್ ದ ಮೋರ್ಚಿಂಗ್ ಟಿಎ ರಾಮಾನುಜ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಚಾರುಕೇಶಿರಾಗ ಮಿಶ್ರ ಚಾಪುತಾಳ ಕೃಪಯ ಪಾಲಯ ಶೌರೆ.

ಇದುವರೆಗೂ ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ ಆಲಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ಬಿ ಶಶಂಕರ್, ಘಟ ಶರತ್ ಕೌಶಿಕ್, ಮೋರ್ಚಿಂಗ್ ಟಿಎ ರಾಮಾನುಜಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಆರ್ ಮೋಹನ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ಬಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಆನ್ ಮೋರ್ಚಿಂಗ್ ಟಿಎ ರಾಮಾನುಜಂ. This program is a contribution of Akashavani Bengaluru, anytime, Indian Music.

ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ